0: ರಂಗಾ ಉದಯದೇಸ್ ಮೇರು ಎವರೆಸ್ಟ್
1: ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್
2: ಇನ್ ದಿಸ್ ಸಾಂಗ್ ಆನ್
1: ಇಸ್ಟೇ ಟ್ಯೂನ್.